ದೇಹ ಭಾವಮು ವೀಡರೋರನ್ನ ನಿರು ದೇಹ ಭಾವಮು ಅಂದನೆಂದು ಇಂದು ಲೇದನ್ನ ಅಂದನೆಂದು ಇಂದು ಲೇದನ್ನ ಅಂದಮೈನ ಆತ್ಮ ಬಿಡಚಿ ನಿಂದ್ಯಮೈನ ಅಹಮು ಚೇತುನಿ ಅಂದಮೈನ ಆತ್ಮ ಬಿಡಚಿ ನಿಂದ್ಯಮೈನ ಕನುವು ನೋನನಿ ಅಂದಮೈನ ಆತ್ಮ ಬಿಡಚಿ ನಿಂದ್ಯಮೈನ ಕನುವು ನೇನನಿ ತಲಪು ವೀಡಿ ಕಾಶಿ ತಂಬುಗ ತತ್ವಭಾವ ಮುಖ್ಯರುಗರನ್ನ ಸತ್ಯ